ಅಲ್ಲಂಡಿಲ್ಲ ದೊನವಣ್ಣ ಒಲಂಡಿಲ್ಲೇ ದೊನವಣ್ಣ ಒಲಂಡಿಲ್ಲೇ ತಿನ್ನವಣ್ಣ ಒಲಂಡಿಲ್ಲೇ ತಿನ್ನವಣ್ಣ ಒಲಂಡಿಲ್ಲೇ ಅಲೆ ಬಂಗಾಲಿ ದೇಶಲ ಅಲೆ ಬಂಗಾಲಿ ದೇಶಲ ಝೋಪಡಿ ಬಾಂಧು ನರಾಹಿಲೆ ಝೋಪಡಿ ಬಾಂಧು ನರಾಹಿಲೆ ವಿದ್ಯಾ ಶಿಖ ಯಲಾಗಲೆ ವಿದ್ಯಾ ಶಿಖ ಯಲಾಗಲೆ ವಿದ್ಯಾ ಘನ ತೆ ಶಿಖಲೆ ವಿದ್ಯಾ ಘನ ತೆ ಶಿಖಲೆ ಭಾವೋ ಬೋಲೆ ಭಯನಿಲ್ಲ ಭಾವೋ ಬೋಲೆ ಭಯನಿಲ್ಲ ಜವು ಅಪ್ಪಲ ದೇಶಲ ಜವು ಅಪ್ಪಲ ದೇಶಲ ನಕರ್ ಭಯ ನಿನ್ನಾದಿಲ್ಲ ನಕರ್ ಭಯ ನಿನ್ನಾದಿಲ್ಲ ಬಾಳತಿಥು ನಿನಿಗಲ ಬಾಳತಿಥು ನಿನಿಗಲ ಏಕವಣ್ಣ ಒಲಂಡಿಲ್ಲ ಏಕವಣ್ಣ ಒಲಂಡಿಲ್ಲ ದೊನವಣ್ಣ ಒಲಂಡಿಲ್ಲೇ ದೊನವಣ್ಣ ಒಲಂಡಿಲ್ಲೇ ತಿನ್ನವಣ ಒಲಂಡಿಲೇ ತಿನ್ನವಣ ಒಲಂಡಿಲೇ ಅಲ ಅಪೋಲ್ಯ ದೇಶಿ ಅಲ ಅಪೋಲ್ಯ ದೇಶಿ ಬಾಳ ಪೋಟಾವರಿ ರೈಲ ಬಾಳ ಪೋಟಾವರಿ ಬೈರ ರೈಲ

ಸ್ರವಾರೂಳಿಗೂತಲ ಬಾಳಕಾಡು ಎಲ್ಲಾಗೆಲ್ಲ ಬಾಳಕಾಡು ಎಲ್ಲಾಗೆಲ್ಲ ಹತ್ತ ಮಂದಿ ಶೇಷ ಸಾಯಿ ಹತ್ತ ಮಂದಿ ಶೇಷ ಸಾಯಿ.